0: ಚಾಸ ಕಡಾಯುಮ್ ತನ್ ಸನಾಮ್ ಚಾಸ ಗ್ಯಾಕೋ ನಾ ನಿಮಿತ್ತೆಂಗ್ ಐ ಉಡಿ ಐ ಗುಡಿ ತರ ಹುಬಸಕಾಯನ ಜಾವಗಲೆಕ ಅಬು ಚಾಸ ಕಡರಿಯ ಕಿಲಿ ಮಿಲಿ ಸಿಯಾ ಜಗರ್ ಕೊಬು ಅಯುಮಿಯಾ ದೂರಂ ಕೊಬು ಅಯುಮಿಯಾ ಸಂದೇಶ ಕೊಬು ಅಯುಮಿಯಾ ಅಯುಮ್ ಸಂಗೀತೆನ್ ಚಾಸ ಗ್ಯಾಕೋ ಅಲ್ಲಿ ಡೋಬರು ಬುಡಿಯಲ್ಲಿ ಉಂಡು
1: ಆಶಾಮಣಿ ಗೋಪ್ಕ
0: ಜೋಹಾರ್ ನೆನ್ ಕಮಿ ಕುರಿಟ್ ಕೊದ ಸೆಸೆಂತನ ಚಾಸ ಗ್ಯಾಕೋ ಕೃಷಿ ಬಂಗ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಪಾಯತೆ ಇಸುರ ಆಸರಿಯ ಕಜಿ ಚಿಲ್ಕೆ ಮಿನಾ ಬಿನಾ ಆಸಾ ತಿಕಿಂಗ್ ತಿಸಿಂಗ್ ಅಲಂಗ ಚಾಸ ಗ್ಯಾಕೋ ಇಸು ಬುಗಿನ್ ಬುಗಿನ್ ಸಿಯಾ ಜಗರ್ ಕುಲಂ
1: ಡೋಬ್ರು ಜೀ ಮೈ ಬಿಲ್ಕುಲ್ ಸ್ವಸ್ಥ ಹೂ ಔರ್ ಹಮ್ ಉಮ್ಮೀದ್ ಕರ್ತೆ ಹಮಾರೆ ಕಿಸಾನ್ ಭಾಯಿ ಬಹನ್ ಭೀ ಸ್ವಸ್ಥ ಔರ್ ಅಚ್ಛೆ ಹೋಂಗೆ ಔರ್ ಇನ್ ದಿನೋ ಹಮಾರೆ ಕಿಸಾನ್ ಭಾಯಿ ಬಹನ್ ಧಾನ್ ಫಸಲೋ ಮೇ ಖರ್ ಪತವಾರೋ ಕಾ ನಿಯಂತ್ರಣ ಕಾ ಕಾರ್ಯ ಕರ್ ರಹೆ ಹೈ ತೋ ಹಮ್ ದೇಖ್ ರಹೆ ಹೈ ಬಾರಿಶ್ ಭೀ ಹೋ ರಹೀ ಹೈ ಲಗಾತಾರ್ ಏಕ್ ದೋ ದಿನೋ ಮೇ ತೋ ಐಸೆ ಮೇ ಹಮೇ ಅಪ್ನೆ ಸ್ವಾಸ್ಥ್ಯ ಕಾ ಭೀ ಧ್ಯಾನ್ ರಖನಾ ಬಹುತ್ ಹೀ ಜರೂರಿ ಹೈ ಕ್ಯೂಂಕಿ ಹಮಾರೆ ಕಿಸಾನ್ ಭಾಯಿ ಬಹನ್ ಸಾಲೋ ಭರ್ ಕೃಷಿ ಕೆ ಕಾರ್ಯೋ ಮೇ ಲಗೆ ರಹತೆ ಹೈ ವೇ ಏಕ್ ಮೌಸಮ್ ಜಾನೆ ಕೆ ಬಾದ್ ಫಿರ್ ಅಗ್ಲಿ ಫಸಲ್ ಕಿ ಖೇತಿ ಕಿ ತಯಾರಿ ಮೇ ಲಗ್ ಜಾತೆ ಹೈ
0: ಯಾ ನಿಯಾಗೆ ಅಬು ಚಾಸ್ ಬಾಸ್ತ ರಿಯಾ ಹೋರ್ ಚಲನ್ ದೊ ಸೆಸೆನ್ ತನ ಚಾಸೆ ಗ್ಯಾಕು ಎನ್ರದು ಆಸಾ ಜಿ ತಿಸಿಂಗ್ ಅಲಂಗ ಚಾಸ ಗ್ಯಾಕು ಚಿಲ್ಕೆನ್ ಬಿಸೈ ರೇ ಚಾರ್ಚ ಜಗರ್ ಚಿ ಸಾರ್ ಜಗರ್ ಕುಲಂ ಜಗರ ಕುರೆ ಬುಗಿನೆ
1: ಡೋಬ್ರು ಜಿ ಆಜ್ ಹಮ್ ಚರ್ಚಾ ಕರೆಂಗೆ ದಲ್ಹನಿ ಔರ್ ತಿಲ್ಹನಿ ಫಸಲೋ ಕಿ ಖೇತಿ ಹಮಾರೆ ಕಿಸಾನ್ ಭಾಯಿ ಬಹನ್ ದಲ್ಹನಿ ಫಸಲೋ ಕಿ ಖೇತಿ ಕರ್ ಅಧಿಕ ಮುನಾಫಾ ಕಮಾ ಸಕತೆ ಹೈ ಕ್ಯೂಂಕಿ ಇಸ್ಮೇ ಲಾಗತ್ ಬಹುತ್ ಹಿ ಕಮ್ ಲಗ್ತಾ ಹೈ ಔರ್ ಇಸ್ಮೇ ಜೋ ಮುನಾಫಾ ಹೈ ವೋ ಬಹುತ್ ಜ್ಯಾದಾ ಮಿಲ್ತಾ ಹೈ ದಲ್ಹನಿ ಫಸಲೋ ಸೇ ಹಮ್ ದಾಲ್ ಪ್ರಾಪ್ತ ಕರ್ತೆ ಹೈ ಜಿಸ್ಸೆ ಹಮೇ ಪ್ರೋಟೀನ್ ಮಿಲ್ತಾ ಹೈ ಇಸ್ಕೆ ಸಾಥ್ ಹಿ ಹರೀ ಫಲಿಯಾ ಇವಂ ಪತ್ತಿಯಾ ಸಬ್ಜಿ ಕೆ ರೂಪ ಮೇ ಪ್ರಯೋಗ ಕರ್ತೆ ಹೈ ದಲ್ಹನಿ ಫಸಲೋ ಮೇ ಮುಖ್ಯ ರೂಪ ಸೇ ಅರ್ಹರ್ ಉರದ್ ಮೂಂಗ್ ಕುಲ್ಥಿ ರಾಜಮೂಂಗ್